ಸಮಾನ ಆಸ್ಕಾರ ಬೀದಿಯೋ ಯಾಕುಮ ಥೀಮಾ ತುಮೇ ಮೀ ಕ್ರೂಸ್ ಟಿಟುಲೈಸ್ತೆ ಪಣಿ ತೋಲಾವಾನ್ಸಾ ಕೆ ಚೈ ಮೋಸಿಸ್ ಕುಚಾದೊ ಇಲ್ಲಿಸ್ತಾ ಮರಾವಿಯೋಸ ಹೊರಾ ದೇಲಾ ಮಯಾನಿತಾ ಆಹಾ ಅಸಿಕೆ ಎಂತೋನ್ಸಿಸ್ escucharemos más de las alabanzas. Entonces, por acá escucharemos este siguiente alabanza. Por acá, con la agrupación Fuente de Vida, lleva como tema Paloma de los Siglos. Se titula este bendecido alabanza. Así que por acá, escuchemos.